ಸಂಭ್ರಮಾಲೋಲನೀ ಸಂಭ್ರಮಾಲೋಲನೀ ಸಂಭ್ರಮಾಲೋಲನೀ ಪತ್ರದಾಬದ್ಧ ಚೂಡೀಸನಾಧತ್ರಿಕೆ ಸಾನುಮತ್ಪುತ್ರಿಕೇ ಶೇಖರೀಭೂತ ಸೀತಾಂಶುರೇಖಾ ಮಯೂಖಾವಳಿ

ಆಕಾಶವಾಣಿ ಆದಿಲಾಬಾದ್ 1.2 ಎಫ್ಎಂ ಮನಸ್ಸು ನಿಂದ ಕರ್ನಾಟಕ ಸಂಗೀತ. ಈರೋಜು ಈ ಕಾರ್ಯಕ್ರಮಂಲೋ ಸಿ ಲಲಿತ ಸಿ ಸರೋಜ ವಿನಿಪించೇ ಪದಮುಲು ಜಾವಲಿಲು ವಿಂಟರು. ಸಿ ಲಲಿತ ಸಿ ಸರೋಜಲ್ಲಿ ಬಾಂಬೆ ಸಿಸ್ಟರ್ಸ್ಗಾ ಪಿಲುಸ್ತಾರು. ಕರ್ನಾಟಕ ಸಂಗೀತ ಗಾಯನಿ ಮನುಲೈನ ವೀರು 1930-40 ಮುಂಬೈಲೋ ಜನ್ಮಿಂಚಿನ ಈ ಸೋದರಿ ಮನುಲು ಕರ್ನಾಟಕ ಸಂಗೀತಂತೋ ಪಾಟು ಭಕ್ತಿ ಗೀತಾಲನು ತೆಲುಗು ತಮಿಳಂ ಸಂಸ್ಕೃತಂ ವಂಟಿ ಇತರ ಭಾಷಲಲ್ಲೂ ಕೂಡ ಆಲಪಿಸಿದರು. ವೀರಿ ಗುರುಗಾರು ಸಂಗೀತ ಕಲಾನಿಧಿ ಮುಸಿರಿ ಸುಬ್ರಹ್ಮಣ್ಯ ಅಯ್ಯರ್ ಟಿಕೆ ಗೋವಿಂದರಾವ್ಲ ವದ್ದ ವೀರು ಸಂಗೀತ ನೇರ್ಚುಕುನ್ನಾರು. ಸಂಗೀತ ಪ್ರಪಂಚಂಲೋ ವೀರಿ ಜಂಟ ಗಾನಂ ಎಂತೋ ಪ್ರಾಚುರ್ಯಂ ಪೊಂದಿಂದಿ. ಪ್ರತ್ಯೇಕಿಸಿ ರಾಗಾಲ ವಿಭಜನಲೋ ವೀರಿ ಗಾತ್ರಾಲು ಪ್ರತ್ಯೇಕತನ ಚಾಟುಕುನ್ನಾಯಿ. ವೀರಿಕಿ 2010 ಪ್ರತಿಷ್ಠಾತ್ಮಕ ಸಂಗೀತ ಕಲಾನಿಧಿ, ಅಲಾಗೇ 2020 ಭಾರತದೇಶ 4ವ ಅತ್ಯುನ್ನತ ಪೌರ ಪುರಸ್ಕಾರಮೈನ ಪದ್ಮಶ್ರೀ ಲಭಿಸಾಯಿ. ಇಪ್ಪುಡೈತೆ ವೀರಿ ಪದಮುಲ ಜಾವಲಿಲು ವಿಂದ ಮುಂದುಗಾ ಶಂಕರಭರಣಂ ರಾಗಂ ಮಿಶ್ರ ಚಾಪು ತಾಳಂ ತೋ ಕೂಡಿನ ಪದಮುಲ ಜಾವಲಿಲು ವಿಂದಾಂ.